ರಸಾದೆ ಸಮರ್ಪಣ ಪರಿಚಯ ಅವುಂಜಿರಂಡ್ರದೋರು ದಿವ್ ಮಕ್ಸದ್ ಮುಂಚಿದು ಯೋಗದಾನ ಥಲ್ಜಿದೋರು ಸಮ್ಮಾನಿತ ಲೇಷು ದೋದಿ ಪ್ರೋತ್ಸಾಹನ್ ರಂಜಿಶು ತಾ ಮುಖ್ಯಮಂತ್ರಿ ಸುಖವಿಂದರ್ ಸಿಂಗ್ ಸುಖು ಪೆಹಲರಿ ಮುದ ನಿಜೊ ತ್ರುಯಿಜೂನಾನಿ ಛನ ಪ್ರದೇಶ ಅವು ಮುದ ಕಿಗ ಪಹಂಜಲಾದಾನಿ ನಿಜೊ ತ್ರುಯಿಜೂನಾರಿ ಪ್ರದೇಶ ಎನ್ ಟಿ ಚಿಟ್ಟಡೇವ್ ರೂಪರಿ ಖಾಸ್ ಜಾಗರೂಕತಾ ಕಾರ್ಯಕ್ರಮ ಶೋಧು ತದಿಯು ಮಕ್ಸದ್ ನಶಾ ಖಾಸ್ಕರ್ ಚಿಟ್ಟ ಒಬೇಸ್ಲೇಗಿ ಖತ್ರಾ ದುಪಾಠಿ ಮೀರ್ ನೇ ಲೇಷು ಜಾಗರೂಕ್ ಲೇರಿಶು ದಿ ಎಕಡಿರಿ ಉನ್ನಾಂಗ್ಲ ನಶಾವ್ ಖಿಲಾಪ್ ಖಾಸ್ ಜನ್ ಜಾಗರಣ್ ಅಭಿಯಾನ್ ಚಲಾಸಯೋದು ದಿತೊಯ್ ಇಮಿನ ಖಾಸ್ ಖಾಸ್ ಖಬರ ಕೆಂದು ಥಲ್ಜಿ ತ ದಿರಾ ಸಾದೆ ತೊಕ್ಕಿ ಹೆಂದು ಸಂಗ್ಲೋ ಪ್ರೋಗ್ರಾಮು ವಕ್ತ ಛನ ಯೋಜಿಮಿ ವಕ್ತ ಯೋಸೈಲ್ಜ ತ ನಾ ಐ ಪ್ರೋಗ್ರಾಮರ್ ಹೆನರ್ ಜರೂರ್ ದೋನಿ ಲಿಪುಗಿಜಾಜತ್ ರಾಮ್ ರಾಮ್ ಜುಲೇ.